ಸಮಾಧಿಪತ್ಯಮಯಂ ಸಮಂತಪರ್ಯಾಯೇ ಸ್ಯಾತ್ ಸಾರ್ವಭೌಮಃ ಸಾರ್ವಾಯುಷಾಂತಾಧಾಪರಾರ್ಧಾತ್ ಪೃಥಿವ್ಯೈ ಸಮುದ್ರ ಪರಿಹಂತಾಯಾಂ ಏಕರಾಡಿ